0: ವಿನಾಸಿಯುಗೂ ಹಮ ಹಾಬತಿಗೂ ಫಾದ್ರಿಗೂ ಭಗಿಯ ದರೆಗರು ಬಾಳಿ ಬುನ್ನು ಕಾಗೆ ಬಿದ್ದೂ ನೋಬೈ
1: ಅಬಾತಿ ಲರಿಯಗೂ ಹೆಸು ಸುಲ್ಲು
2: ಮಾಮ ಲಾನಿನ ಒಬೋಲೆ ನರೂ ಇಹ ನು ಹಮುಗ ಈ ತರ ನೀಯಲ್ಲ ಅಗೆಂತ ಗುಣ ಹಮುಗ ನಾನಿ ಗುಲು ಮೆ ದರೆಗೆ ರುನು ಅನ್ನ ಹೌನ್ ಲೂರು ತುಗು ಹುರಿ ಮಾಮ ಯಾನ ನರೂ ಇಹ
1: ಅಬಾತಿ ಲರಿಯಗೂ ಪಿಲ್ಲ ತುಲ್ಲು
0: ಗುರು ಇಲ್ಲು ಬೈತಿ ಬುಗುಯ
1: ಲರಿಯಗ ಹೆಸು ಸುಲ್ಲು
2: ಬುಗಿಯ ಅರಿಯಗೂ ಬಿಲ್ಲಾಗ ಉರು ಇನ ಲೂಲೆ ನಾಗರ ಹೋ ಲೂಲೆ ನಿಯಾ ಬಿಲಿ ದೊಂ ಒಬೋಲೆ ಲು ನರಿಯಗು ನಿಲೆ ಇನ್ನಾರು ನೀ ಬೈ ಜೊಂ ಹಾಗ ಗಾಂಬ ದಿ ಬಾಯ ಲು ಇನ್ನಾರು ನೀ ಅಗಾಂಬ ಹಮುತಿ ಲೆ ನರಿಯಗು ಬಿ
1: ಲರಿಯಗ ಪಿಲ್ಲ ತುಲ್ಲು
0: ಕಾತೆ ದಿನಾರು ನೀ ಬೈ
1: ಲಾರಿಗೆ ಲದಗ ನಿಪ್ಪಿಲ್ಲ ತ್ವಾಲಿಗೆ ದಹ ನಿಲೆ ಅಬ ಎಲ್ಲಾ ಫ್ರೀ ದೊದ್ದಿ ಮುನೆ ಹಾ ಮಹುರಿ ಅಬ ಲನಿಯಗು ಹೋ
0: ಮದರಿತ್ ನನಿ ಮುರು ಸುದ್ದುರು ಲೋಗು ಉಗರಿಲೆ ಕೈ ಹೆಚ್ಚು ಹುಮ ಲು ನಿಗರಗದು ಅಬಾದ ರೀತಿ ಹೂ ಲಿದ ಫೆದು ಲೆ ಲುವೆ ಇರು ಎಸ್ ಫರುನಿ ಹುಸೇನ್ ತು ಲು ನಿಗರಗದು ನಿ ಹಸೂಸ್ ಲೆ ಹರು ಐತ ಹುರಿಯು
1: ಅಬ ಯ ಹಗುವರ ಗುಸು ಹಗಿ
3: ಮೀಗಿರಗದ ಬೈಲೆ ಬರವಾಸಿಲ್ಲ ಬೀಗಿರಗದ
1: ಬರವಾಸಿಲಿಗಿಯ ಅಬ ಹೀವೆರುತಿ
4: ಸಾನ್ ಹುವಾನ್ Capítulo 19.
1: Abati nanuga ni pilatu hesusu abalona abai chagde abahi chugo sudara abari di lauti hiyo lablu hesus abahadere guagdani tawaba dugu color guch dameme jarafa ya lubado ariye gaina
0: ui tabagari la haru ite huri
1: abah hagayo haligi bogo abayati lafri no pilatu abalaniye go hon huri
0: ನಸಾಗರ ಲಿಯಾಹು ಲುಹಸುಬ್ ದುರುನಿ ಲೋಗು ಮದರೆ ನಾ ದುರು ಲುವಾಗು
1: ಅಬ ಲಾಫ್ರಿ ದುಹಸು ಸುಲಾವ್ರಿ ದಿಲಾವ್ತಿ ಹಿ ಯು ಲಾಪ್ಲು ತಾವು ಲದೌರಗು ಕೊಲೋರು ಗುಚ್ ಅಬ ದಿಲರಿಯಗು ಪಿಲ್ಲಾತು ಹೋ
0: ಅನಿಹ ಒಗರಿ ಲಿಗಿಯ
1: ದ ಹರಿ ಬಲಿ ಹಾಪತಿ ಗು ಫಾದ್ರಿ ಗು ಹೌ ಸು ಸು ದಾರಗು ಅಬ ಹಗು ಮಸರು ಅಗುವರ
3: ದಾಗು ಬೇಲು ಅಗುರು ದಾಗು ಬೇಲು ಅಗುರು
1: ಲರಿಯಗ ಪಿಲ್ಲಾತು ಹೋ
0: ಬರುಹ ಮೈತಿ ದಾಗು ಹೋಮೆ ಲೋಗು ಗುರು ಲದಿಗಾವು ಮದರಿತ್ ನನಿ ಮುರು ಸುದ್ದುರು ಲುವಾಗು
1: ಅಬ ಹರಿಯ ಗು ಹೊರಿ ಉಲ್ಲು
5: ವಗೆ ಗಲುರು ದುತಿವ ಅನಿ ಸೆಗುಂ ವಲುರು ದುಲ್ಲು ತಿಲೋಮೆ ಲದ್ದಗ ಲರಿಯ ಗು ಲುವ ಗು ಅಲ್ಲೋ ಗುಲಿರ ಇಲ್ಲ ಬುಂಗಿ
1: ದ ಲಗಾ ಬುಬಾಲಿ ಪಿಲ ತುಲೆ ಅಬ ತಿಮಾಲ ನುಫು ದುದು ಅಬ ಎಲ್ಲೆ ಬೆಲುನು ಪಲಾಸಿ ಉರುಗು ಅಬ ಲರಿಯ ಗು ಲು ಹೆಸುಸು
0: ಹಲಿಯ ನಸಾ ಬುಗುಯ
1: ಮೋನ ಬುದ್ಧ ಹೆಸುಸು ನಿಕಾತ್ ಅಬ ಲರಿಯ ಗು ಪಿಲ ತುಲು
0: ಮೋನ ಬು ಬುಮುತ್ ನಸಾ ಬಿದತ್ ಸಬ್ಬುಂ ಲೋಗು ಗಬಾಫುನ ಲೂ ನಿಗರ ಗದು ನಿಬು ಗಬಾಫು ಆವು ಲೂ ನಾದರ ಗೋಗದ ನಿಬು ಲೋಗು ಗುರುವ
1: ಲರಿಯಗ ಹೆಸು ಸುಲ್ಲು
2: ಉವತಿ ಹಮುಗ ನಿ ಮುರುಸು ಉಬಾಫು ಬೂಮ ನುವಗು ಲೂ ಹಮುಗ ಮೀಚು ಲಾನಿ ಬುಂಗಿ ಬೋ ಲಿಗೆ ವೈರಿ ತಿಮ ಲುಬಿ ಲಿ ಫಿಗೊಂ ಲೆ ಎದೆರೆಗ ರುಬಾಲಿ ನ ಬೂ ಸುಗು ಬಾವು
1: ನಮಗೆ ಅವರ ಲಿಗಿಯ ಅವ ಲಾಲ್ಗು ಪಿಲಾ ತುಯ್ದ ಲುಬಲ ನಿಗರ ಗದು ನಿ ಹೆಸುಸ್ ಅವ ಹಗುವರಗು ಹುರಿಯುಲ್ಲು
6: ಅಹಿ ಬಿಗಿರ ಗದ ಮಮ ಬುಗುಯ ಲುಮಾದ ಉರುವ ರೋಮನ ಫುರುಮಿಯ ಗ್ವಾರಗಲೆ ಅನಿಯ ಗುತಿ ಲುವ ಗೊಲ್ಲ ಗುರುವ ಇಲ್ಲ ಲಾಗನ್ ಇರುವ ರೋಮನ್
1: ತ ಲಗಾ ಬಾಲಿ ಪಿಲ್ಲ ತುಲಿರ ಅವ ಲೋನ್ ಅಸಾಗರಿ ಹೆಸುಸು ಅವ ಲಂಜೂರು ಲಾಗು ಹಲು ಲೆ ಅಗು ಸೆರಗಲೆ ಉಬಾರು ಎಲ್ಲೋ ಬೈ ಹರಿಯ ಗಾ ದೂಬು ಗಬತಾ ಅಲಿದ ಹರೇನು ಹುರಿ ದಾ ಮಿದಿ ಹಲಿ ಲೆ ಬಾವೆ ಲುಬಾ ಲುವೆ ಇರೆ ಸೆಫರುನಿ ಅವ ಲನಿಯ ಗು ಪಿಲ್ಲ ತು ಹೋ ಹುರಿ
0: ಅನಿಯ ಹುರು ಐತ
1: ಅಬ ಹಗು ಅರಗು
3: ಇಲ್ಲ ಇಲ್ಲ ದಾಗೋ ಬೈಲ
1: ಲರಿಯಗ ಪಿಲ್ಲಾತು ಹೋ
0: ಹುಸಿಯ ತಿರುಫುನಗೆ ನಾದರಗು ನೀ ಹುರು ಐತ ಲೋಗು ಗುರು
1: ಅರಿಯಗ ಹಾಪುತಿ ಗು ಫಾದ್ರಿ ಗುಲು
6: ಮರು ಐತ ತಿವ ಆಮು ಲುವೈ ಉರು ಐ ರೋಮನ
1: ಲೌಲೀರ ಅವ ಲದೆರಗೆ ರುನಿ ಪಿಲ್ಲಾತು ಹೋ ನು ಲಾದರ ವಗು ಲೋಗು ಗುರು ಅಬ ಹನುಗನಿ ಅಬ ದಿ ಲಾಫ್ರಿ ದು ಹೆಸುಸು ಬರಿನಲ್ಲಿ ಲುಗುರು ಆ ಲುಲಿ ದಿಲ್ಲಿ ದೊ ಫುಲಸು ಲೆ ಓ ಬೈ ಅರಿಯಗ ಲು ಫುಲಸು ಲಾಬ ಉಗು ಬೈ ಗೋಲು ಗೊ ತಾಲಿದ ಹೆರೇನು ಹುರಿ ಏ ಈ ಹಾದರ ಗೋಯಿ ಲೋಗು ಗುರು ದಾಗು ಹಗೆ ಬಿಯಾ ಉಗನಿಯ ಉವರ ಲುಮ್ ಅಬ ಲೋಯ್ಗೆ ಕ ಲೋ ಅಬ ಲೋನ ಹಾಪಿಲ್ಲ ತುಯಿಚಿ ಗಗುದ ಅಬ ಅಬುರ್ ಹೌ ನಿ ಲೋಗು ಗುರುವ ದರಿಯ ಗಣ್ಯೈ
7: ಹೆಸುಸು ನ ಸರೇತ್ ನ ಅರು ಐತೆ ಹುರಿ
1: ಸರಗು ಹೈ ಹಾದಾಗೆ ಹುರಿ ವಲಿ ಹತಿ ಅಬುರ್ ಹೌ ನಿ ಲಿಗಿ ಅದಕ್ಕ ಫುಲಸುಲೆ ಏ ಇಲ್ಲುಬೈ ಆದರೆ ಗೋ ಹೆಸುಸು ಲೋಗು ಗುರುವ ಮದಿಸಿ ತುಬುರು ಅನಿ ಲಿದ ಎಬ್ರೆವು ಗಿರಿಯ ಗುಲು ಮಲತಿ ಅಬುರು ದು ಲಿಗಿ ಹರಿಯ ಗುಬೈ ಹಾಬತಿ ಗು ಹಫಾದಿನಿ ಹುರಿ ಲು ಪಿಲಾತು
6: ಮಬುರು ದಬಾನೆ ಹರುವೈತೆ ಹುರಿ ಬುರುಬ ಲೇರಿಯ ಗುಬೈ ಲಾಗು ಹರುವೈತೆ ಲಾ ಹುರಿ
1: ಅವ ಲರಿಯ ಗು ಪಿಲಾತು ಹೋ
0: ಲೆ ಬರು ನಾಲಿ ಬೈ ಬರು ನಾಲಿ
1: ಲಾರಿಗೆ ಹಾದರ ಗು ನಿ ಸೋದರ ಗು ಹೆಸುಸು ಲೋಗು ಗುರುವ ಅಬ ಹನುಗು ನು ಲದೋ ರಗು ಅಬ ಹದಗು gather fani ti tau aba fani ti nu kada suda aba gi hanugnu lisimisi ke macho wagon tubai aba rgunyo fiesu ingilu unabum aba hari gu sudaragu amago
7: mahari dago womo aure woma tuogo ariya woma muga gabala aganyiro
1: itrania la gonflinu le tania gu belene no bungi
8: fani ko hahutu na dalare gu tama aku le hahu ya tuatu lisimisi gabala aganyiro
1: itrania no boiti hadugni sudar nyenyo lugu chesusu yarafa lugu ruwa tuma tamalani Maria Tolumari Cleofasi, como Maria Magdalena. Da larinha para Jesus lugu churara luba do discípulo le. Isso é bem no sarago. Aba larinha go to lugu chu.
2: Lugu chu. Aniha. Bira.
1: Aba larinha go no discípulo.
2: Anuha. Lugu chu.
1: Lama que ora ligia, aba leres biru no discípulo ligia lugu. Lari Jesus kate ile. Kesi budi lani Yesus luagu, gumpul lani lah, sun lani ubi lada gini, bagu asal baru, awal lani aku, don lagu gumpul liru, letari aku bayi lani nubungi.
2: Maga rabu hati na.
1: Yang ia bafu tu tau dimen garuh itu. Aba hati teragak tu aba mudu siti na dimen tu gua, aba hichu guni luagu aba wewe, aba hichu ni luagu liom, aba latu nu Yesus dimen garuh itu tu gua, aba lani aku.
2: Gumpul liha. Kata.
1: Aba labulu chago, aba longwe. Wei ligia, aba wei lubal wei resefuruna. Mabuse rute tihuri yulu, lerede nuhagu bugirigi ya luagu guru wa lida wei riemera aguni. Ladiga wei ti wei ligia. Ligia hamuni ya haba iluma pilato. Nulona ha ahala hei hayada ha dawa gonyu banya luagu guru wa. Lugie lagida nu hagu bunyegi. Aba dihodi suda ragu. Aba hala chuni liyada furume ti ugari hadangi ha dawa go ibaya logu guruwa uwara luma Yesus. Lari gye, aba hala chuni liyada leaba. Dale hayara fadubay, lu Yesusu, aba harihi logu hilali la, ligye mahala chuhu hamali lubay liyada. Aba leabi aba sudara, aba liminu ni Yesus lobo ogun tau aba efen. Aba lafridu hita luma duna nyengi. Leari hubali le, ligye bahda gubani. Ani aniye galumuti inarun. Subudi lumuti lagu aniye galani inarun ilugiye hafinyer. Laduga lasusar dubai burikate ile lu lagu fulenule taniye gubelerene ubungi.
8: Mahala chuma bay niya ba abu wala.
1: Aniye katiki atida lerene ubungi u.
8: Harifu bay le himi lagu bay.
1: Lari Yesu kate ile nyanya ba wugiri arimete ana giri tihose. Falal mudi meh ugeri ligi Yesus. Lalu suaram daguar gilna ladugai, ladugai lalu fuh dehawai huri. Aba lamuri hani lugu bu Yesus luma pilat. Aba lichi guni lom. Aba laneng ni hose lugu bu Yesus. Aba gian leab ni kodemo, le meh hanyi dubai. Ayanu haluma Yesus kunyo. Aba leab lau saragu ibinye. Aba tihaneng ni hose luma ni kodemo, lugu bu Yesus. Aba hoburu ni tau gamisa to tuwa gotu lau ibinye ligia segun hagaburi huri yu luba habu naha. Nyenye aba fuluri aga ilida fulasu le nye ilubai hadara gwe Yesusu luagu guruwa. Lida ti fulasu ligia nyenye aba umuahu iseri le mayusurungil. Nyihi hichi ga ilugu bu Yesusu. Naduga jarafa la umuahu ligia naduga ginye lagume seralabu ga luwe yuri ya mera aguni.
4: San Juan, capítulo 20.
1: Veio de março, no balaruga da lé buri gagili, abatidi Maria Magdalena arihe umoha. Da tachili rubanhi, o alidubo lé lidu umoha nhi. Abatidi ei baguena, lé nhi wabai, ao, numa Simon Fedoro. Abatania gumo.
9: Barama Jesus lidagel umoha. Ali o funaza hichigai.
1: Abati wafrido. Bawodi luagu umuha. Uwara wodi biyangwe wagia iba agwaini. Foreset na lui Fedoro, aba nachili rafurumie luagu umuha. Aba nele mchuari hanyehi, gamisa rigunyo nari hanyehi, mebelutini. Lari gi aba lachili na Simon Fedoro, aba lebelu nulido umuha. Gamisa toa ubo, lagira wagua Jesusu, tugea rigunyo gie lari hanyehi. gamisati tau bo lobro go lichig Jesusu mamalida yawa ba tuma buri tau bo lagro go ho bro gutiya tabu go aba get nebeluru aba narihi nile asusere dubai aba nafinya ro lagu sarali la Jesusu lida ge oweni ligi aliti gufuna dana nile taniya go belene rubu yu lagu la sarubala Jesusu lida ge oweni abati wagiri budu wabio Ahoti Maria, aba tere de nubogu de Yahuwa, lubaduru muho. Sun, anuhala Yahuwa, aba tele mucho ariha lido muho. Aba tarihi bia angeligu harutu hadagrago. Nyu lenye lubaibuga lugu bu Jesus. Aba lichigu gie, aba lugu digie. Aba haria gu angeligu hagia tu.
10: Kawagu ba Yahuwa.
1: Tariha gahon.
9: Baruha manaburema. Bide tinuhale la hichigu.
1: Kai tariya gu itara, aba tadiki ragu, aba tarihi ni Jesusu ani hala nye. Ibi dati tun lagu ligi ala, aba tariya gu Jesusu tun.
2: Kau agu bayahu ha, kabalu ha bay.
1: Sunti tariya gu lagu lela, oni giru bali fuluri aga di mureh bay tu. Aba tariya gu lo.
9: Ahi banaga lu bay, ani aga bay nu halala bicik, baru namu gay.
1: Aba tilaniya gu Jesus tu,
2: Maria.
1: Aba tagara ragun, aba taniya gu lu lida herenu huriyu.
11: Rabuni.
1: Mini lalira maestro. Taniya gu Jesus tu,
2: magura ba nu agu. Ladega mamuda irugi dina lenye hilubai nuguji. Baiba, baniya ga mehon nani disipulu gu lagu neibuga la lenye hilubai nuguji. Legiye huguji, nubungi yete legiye hubungi yete.
1: Aba titidi Maria Magdalena avisaranya disipulu guluagu ariya tali la Jesus ani ariya galani burikate ile tu lu taniya guni hon veime meligia guño ondra guhe disipulu gele yule ati ben hao la dga hanufu de hawi huri ligi le belu Jesus aba larana mu hamida aba labusu ru hon itara
2: nye la darangilo hita
1: lari galanya guni lira Aba larufu duni luhabu luma loba hon. Aba hagunda rangu disipulu gulau harihini Jesus. Aba ilaniye gu Jesus hon.
2: Nye la darangilo hida. Itra keilona nina nuguchi. Itra liyagya nona hana.
1: Aba tilafuru hawagu. Aba laniye gu hon.
2: Resibi humei sifiri sando. Ahin ferudna huma hafigon amo. Ferudna wale. Ahin uwa ferudna humani. Redi hali uwa ga ferudna wala.
1: Tomasi abahada ge dusu disipulu gu leun bai haniya gamado. Uo tihama dalle liabi bai Jesus. Lari gen abahaniya gu hahi bidi disipulu gu lun.
6: Ariha wa maali wabude me Jesus.
1: Laniya ga Tomasi hon.
3: Ahi marihina lari girabu luagu luhabu. Danime nifinga lidun huyu le lari girabu. Danuhabu lidun luba siyambi na finyeru.
1: Widiwe yu lari gen. Ondra guhaya disipulu gu tida aba amundu. Nyenye ti Tomasi hama daligie. Lausu gelenyu liye la bena hau, aba lebeluru Jesus. Aba larana muhamida agua, aba labusuru hon itar.
2: Nye la darangilo hita.
1: Aba lariya gulun Tomasi.
2: Dabi bifinga nyaho, ariha bayme nuhabu, dabi bayme buhabu lito nauba, masigira ba lauli logwa afinya ni, afinya ba.
1: Aba ti lariya gu Tomasi,
3: Nabureme, nubungi yute.
1: Lariya ga Jesus ulo.
2: Tomasi, afinya di bugueto, dadiga ariha bati nala. Fulese watinya hafinya rubanya marihi ga hagia.
1: Adiga yeti Jesusu, amu saragu milaguru hagibu genlani disipulu. Leu wabiburu nyeti daliburu to. Laburu dung baiburile, lu hafinya rulog Jesusu la Kristu be. Lelira bungi yu. Lugie gabagari huma, keisi lani gulau hafinya no.
4: San Juan, capítulo 21.
1: Larige, aba ya larufu da gu Jesus ulu gu ahau lani disipulu gu laru duna legiri bei Tiberias. Aniha ligaburi ladugani. Lida ya nuaba Simon Federu, Tomasi leube haniye gamado, Natanaeli lelila na kana le lani Galilea. Nirahi yu sebedeu, hama ya bia hada ya lani Jesusu disipulu. Aba lariye gu Simon Federu hon.
10: Neibuga esenia.
1: Aba hariye gu ulu,
6: Waibu gaginye buma.
1: Aba hadi lutido hagune, abahodi. Suari obligia manyubu tia ni kapu. Dale aruga dena lubai, abahari ini Yesus unye ilaru dunu. Ibida tia behon disipulu gu luagu Yesus ula. Abad lania gu hon.
2: Numata gu, manyugu gitu sa.
1: Aria galu.
6: Ua.
1: Abad lania gu Yesus hon.
2: Sigo maluei gen ton vera ugune, hanyugu bu.
1: Abahaguna, lari gen, siyaye beha chawarunu, seni dunar gugin, lehi beudiru tida. Abad lania gu, au huan lu feduru.
6: Jesus tia le.
1: Ke ilagambu simon feduru, luago Jesus ula, abaladeuru no ladeuragu, abalachubaru dunargu. Ha hibiri disipulugu, abahoudi larun beya taugune. Aduru hain hamon seni bui haudiru. Ke abarugu in la sa metru hadiselo ibeya, dale, harari no bui muarugu, abahadari no watu gemet, lau enyegura. Lau aba udiru ligibogu tumafein. Abalaniago Jesus hon,
2: baru mafiyo hata ye udiru ha hadigi banyo.
1: Abaladi no simon fedru tido ugune. Abaladurgu dunu se nilarun beya buinhau udiru wainamiti. Sa dimi sa agiruayan. Lausun hibe maheiri dogutu sen. Abad lariyagu Jesus hon.
2: Higo gu hata bachati.
1: Uwat niaba hata ge disipulu gu algu dogutu kate ila. Ladiga subudi hamane luagu Jesus ula. Abaliyabi, abalanigu nu fein luha burugu. Aba lichu kunu hon. Ligia meme ladiga lau udiru. Ligia liruwa larufu dagu Jesusu nungu wa hon lani disipulu gu larige lasaru lida geweni. Larige hatu bachati. Aba lariego Jesusu nungu Simon Feduru.
2: Simon, liru Juan. Hinsi ti nasa abonsu gu lau nisi ya hon ha.
1: Lariego Feduru nungu.
10: Aha nabureme. Subudi tubun lagu hisi ya banu.
1: Lariego Jesusu nungu.
2: Goni gibanya ti nani gu.
1: Aba elal gudini luagu libia maweyas.
2: Simon, liran Juan. Insi ti nasa abun le tima tima ti.
1: Lariega Feduru lu.
10: Aha nabureme. Subudi tibun luagu hisi embanu.
1: Lariega lu.
2: Goni gibanya ti nani.
1: Aba elal gudini luagu liru maweyas.
2: Simon, liran Juan. Insi ti nasa abun.
1: Aba liru dago Feduru ladiga lal gudini Jesus luagu liru maweyas wahin. Hisi ya lubailu. Aba lania gulu.
10: Nambureme. Subudi tisung kata ibu. Subuse tibu lagu hisi ya banu.
1: Aba lania gu Jesus ulu.
2: Goni gibanya tinani gu. Ninaro bau. Lau nalame ha nibure ngidu bu. Sansi gua tibu apabidi lengi lumuti babusera. Gamalumo. Damele weya tibu. Iyura rugu bali mebaruna. Aba melaguru nibu sombadi. Aba melanugu nibu lengi lumuti babusera ubabidi.
1: Lau lariya gu Jesus kata ile, la subu diraga di ida lubala ligabri lome fedur. Lulichu gu uweiri gu nilu bungi yu lau. Lari gen, aba lariya gu ulu.
2: Falabana.
1: Da la digira gumbay feduru, aba lariya gu lagu anita la disipulu le hisi atimaba ilu Jesusu harigi harigi. Le meme anyuru bay loba gen Jesusu lida adineruna. Le gien, aligu dubali Jesusu kabala wada gen ederegere. Da lariya bali feduru, aba lariya gu lu Jesusu luagu.
10: Nabureme, asan le, kapasa asusir dalu?
1: Lariya gu Jesusu lu.
2: Ahana busne la bagari dun darime nagiru budun, kamegi abumu, buguya falabana.
1: Aba ti leiba gu dimure, hada hibri lani gu Jesusu luagu mowe bailani ge disipulu ligi. Mariya gu ti Jesusu luagu mowe baila, ariya gu riguti.
2: Ahana busne la bagari dun dari lumo nagiru budun, kamegi abumu.
1: Ligia meme disipulu ligia, le cholu urbani buri kata ile, aburi habanu gie gara dato, to hali habungu eto. Ani subudi wati luagu inari nila le laniya guba. Ani higie saragu kata ila daga Jesus. Ahi hamuga aburi hawa aba aba, afia wati luagu mabarata hamuga buri liburu to aburi hawa tu lau lida sumubo.
12: Hawade gimari apostolugu. Capítulo Aba.
13: Lun Teófilo. Aburha tina bun tida furumeto nigara da luago sun le la digu bai Jesus o luma le la rufu da habai. Luma ge lagume se ha luadi gimari. Dari luma uweyo le la muda iru bai cielo. Lubara ge bai lidi cielo. Lau lubafu sifiri sandu ruti dimure hon apostolo go ha me halanua dirubayo. lida bien wenwe yule lobo ubo wago larige lasaro lida ge oweni arufu dagwati lungo furango hon sarago waya so luago winwa lan aba buriti la dimure han hon luago larue habungio dame han le hama gele lobo ya apostolo go jesuso arinya gati me han hon lo mafri du hama lida ge uburu go jerusalem larinya ga hon
14: aburu ba huma la gufiru furama se lelishi ubinu si hun le wago benaria ga hon Subuti humuti lwagu badise gitalahu wa lauduna. Gamanumu, na subuti randi hu, lwagu malu hadalagi ahu badise wa lausifi isana.
13: Dati le ondara gunyuhaya la apostolo guluma Jesuso, aba hali gudini.
15: Wabureme, anihasa dale lumbe bichu guni ya Israeli lunlaruwe ha?
13: Lariega Jesuso hon.
14: Sinyati Jesuso duruni kala meyu o kala dala lumbe nubu chinglau lupafo. Lula dugu di kata ile. Kamalunu, tameleliadi sisi di santu wago, tibiko kwa bafu lugu efehu manu wago tantu Jerusale ki logo ugudea, Samaria, chilunugu lidisi agi fulasu kubogo.
13: Lari ge lariyangu ni Jesusu kata ile, sun ayanha lan ariyagwe, aba linyuruniwa, aba leabi aba duwairi, aba ladoura gulao, aba marihi hamali la. Yeyenu ariyagwa siyelo sun amude reina la Jesusu, Ligi hasali ragu biyama wugiri ya harugabu, harutu hadag ragu. Aba hariya guhon.
14: Wugiri ya gali lea ni. Kawagu herete hariya gu selu. Jesus meme lea munde rupai selu humagi. Lea bi ya ba itala meme kai harihi ni lidi.
13: Aba ti hagiribu do apostolo gu loige wubu le giribu oliu lu uburu gu Jerusalem. Yarafa ti kaiburi milu metru. Danle hachili rupai uburu gu. Aba hamudeiro lido rumo inyoti. Yenyen Fedro Hada, Santiago, Juan, Anduresi, Felipe, Tomasi, Bartolomé, Mateo, Santiago le liregalfeo, Simon le lida bei adamurini le giribe canonisite, Luma Judas le lamule Santiago. Ondere guanyuhaya sun hage sun adan lu hafuria idu hama ha hibri wuria, Maria ato lugusu Jesusu hama lamulenu. Lago aba weyo lida dan ligia, aba laramo Fedro hagibu ge sun afinyotia hanyemba ya, hawara san wengirige, aba lariye guhon.
10: Idu hanyu, nuntibu ga lagufiru le lariye gubisifiri sandu li umu nukukinye David tida lerenu bungyu, lida le ladumare habi lago kudasi, le adunde habali ya ha anigbalin Jesusu adaira, aba meha hada giewani kudasi, eni gafanan timeha lida wawadigimari. Gamalumo, aba lidi, aba lagain haba fulasu lausensu lea faye rube ilu luagu uribani lela digube, aba laburha inyugie, aba lafonche, aba lafridu sunni sasa. Taliha gambu balengirige haganoba in Jerusalem, aba hachu ni fulasu ligia, aselidama, mini la lida herenu, lufula sumhitu. La diga burua nyulinya tida liliburu salumu, rei de Italuba maluga. Ua hama gano tinha tida. Aringa tiguinha nhen. Lua lá lubara lu amo. Itaralinha lubaiti. Lun tiva noa da ha aba buguri vada guie. Le meha vama tisun dan le vama lubai Jesusu. Luma guie dan le labadi seru valen Juan Jesusu. Darilumu dan le lamu de rubai cielo. Lule mego a la kudasi. Lukanyara baila lichigun fe ua ravama. Luago lago yugun Jesusu lida gen oweni.
13: Aba ti hiri du biyama hadage, Jose, lememe girebe barusuwasi, lememe gine girebe hustu, luma Matias, aba hafure idu itere.
15: Wabureme, buguye le subudi habuba itunha nigi sungrigia, arufu da bai uwa unkala hadage biyan wugiria ha banua dirubai. Lunde seri viduni bukaisi apostolu levenye guahudasi. La diga feridi la li huda si lubara, la diga la figon ha, ani nyudu ha lidu fulasu le la dina be.
13: Aba ti hadigi ubunuruni, aba labri haluago Matias, luma ge ore ligia, aba halila hada ge apostologo.
4: Hechos capítulo 2
13: Da la chileribu liwe yuru fedu le pentecostesi, Onde regunhanya sun lanigo Jesus lida aba fulaso. Sodini, aba lagambu aba arentu ni nyubu itisielu ge keidale lafuru aba garaba liherete. aba la gambu tido sunu le to ye habe aba la salira go watu ge me ki kama hamuga iye ye low ye hachiga afare ho ye low ye kada aba hada ge aba habunchi suha ge low sifri sande aba hagume seru adimre handida buri amu liyeri iye ye luwe hereru segun la dumre gedun ye sifri sande lido buri dan ligia ye buriano kuri Jerusalem ye hagunfu lite lida hafie Nibu itie gie lida gie sufu lasu bowo. Dale hagambu bali arenchi niligia. Aba hondero gugo grigia. Ibidi heho kabala hasami na labega kadala aba hada gie grigia hagia agamba hamuti le ariye waguwa bai lida herero guanarugi. Aba taweri duhanigi, aba haria guhama guwa.
7: Mafu megia gali lea na haa adimure habanyi. Ida nieti wagambu bali ya adimure halida lereru kada aba wada agi. Anyeyi Grigia, Parutiana ya, Mediana, Elamuna, Mesopotamiana, Udeana, Cappadociana, Pontuna, Ham Asiana, Surigiana, Pamphiliana, Egyptuna, Lumalida and Gabi Frosu, Africa, Le Yaguru Memeboilo Sirena, Anyeyi Gine Romana, Aganutia ya, Anyeyi Hadagi in Huriu, Laguda Huriu, Hamahaguri, Ibiri, Baruga Maligaburi Hafini Huriu, Anyeyi Gine Grigia, Kureta na hama Arabiana, sungo gia agamba wa mutinya adimuri haluagu uluweri kumbungi uli na vereru mguanari.
13: Weri tihanigi sugu bai, ibidi haho kabala hasami nara, aba buriti haligu da guhamo gwa.
15: Taswa mini la sunle?
13: Hibiri, aba hihere haho lani gu hesusu, aba haria go.
6: Bacharu wa nyami ruguhani.
13: Aba tilaraya mufedro hama ha hibiri unsu apostolo go. Aba lariya go low umala lihere ke.
10: Uguria kuzena, hama sunha aganoba in Jerusalem. Agamba humele lube nariya guni hon buidu. Subudi humamu ge kala lila beikate le harihu bai. Mabachar wati en uguria hake haritagun, ladana gubai gili nefu binafi gueto. Kate le harihi bai, ligia meha le wago bai ladumre ha joeli, le profeta, dan le lariya gubai. Lidon burime lagum hon veju, linya larian gubungiu. Nona ha beinani sifri havagu sungirigia. Hadimere ha bahisani gluegie nobadina. Gevene dubanya wenya yamutu. Harihi baniburi inti arufu duni. Lidon burime veju ligia. Nona ha beginye nani sifri havagu idamuni. Aba menadimere ha hayumulu guginye. Narufu daba. Ome buburi kate buiti sielu. Adiga nuguia me milagro lida mua, narufu dubaginha hita, watu gemeti, luma dueiri lau gumulali ubovo. Laburi gaduba veju, lafu na dubahati ke hita, dubarge la chiliru lueiri wabureme veju weiriti ani hanari meti. Ani sume ha guwar tuliri bungiu, ha salvaruba. Agamba humai lubeiti le lube nania gunin. Huguya vugirinya Israelina, kele hisubudi, Jesusu le Nazaretna, aba meha vugirle anua diruti eni arufuda lumuti bungi uluagu gabafun la lau milagro luma buriseini lela digbe hagana gua lidagi. Lau sunlira, da lela deregerua bihun, aba hafarunen hilagubai, lau hederegerunen hon vugirinya gafigo utia, luhadara guni luagu gurua itara kei ligaburi aranse hani, Le larita go bai bungi luma gie frumi etida. Aba la sefru ne bungi lida ge lubafu oweni. Agu yu guagda lumuti hada ge hilanya. La diga sinyala gabafu la oweni luagu. La rian hane uruwe David. Da le ladumre ha luagu Jesusu. Sun anda narihi ni nabure me nuba nuba. La ubungi luai gie lomere. Uwa bai egwa gudutida. Ligia tagunda rube nanigi. Eremu atuguya ninyenye bui lau ugundani. La bagir dubasun nuku bulau emenigini. La diga migi rumbubadi na lida umuotu. Migi rumbadi bulu lanyala du lugu bubuen le sandubay. Barufu dubay lemeri ibagarinu. Eni bagunda raguagi dubadina lau binyua. Iduhenyu, lunti na dumre hahun furangu lagu uruwe Davidi. La diga hilala meha waguche Davidi. Unava ligia eni gayara gili wariki ni lumua chilu ilumo uveyule. Davidi, aba meha profeta ligia. Ani subudi lumuti meha lwagu frama selali labungi ulu lau afi yuruni lagu lichigu bala aba handa gen la diga wagun lung uruweime. Adumre hati lubeti David lagu lasan un Kristu lida ge oveni, lagu ginye merete bun la luani lida habara hilanya, manyala dun ligiame lugubu. Saragda lumuti lubeti bungi u Jesus umeme ligia lida ge oveni, ani sun wagia ge fenti vo lagu lira. Lari ge lanyura guduni mbungi luegi lomere, lau sarago uweiri guni, aba le resi biruni si firisandu le frama se lubei von luma gie uguchili, aba ti lona hani si firisandu ligia wawagun. Ligia kate le arija humali bai, luma le agamba humali bai gueto. Mama David amude irubei sielu, arienga ti David iguanargu, larien hare bungiu luna bureme, nyuruba luegi novere, dari nichigunia baga niyu labu giom bugudi. Lunti kasubu diruni sunhunguya Israelina, luagu Jesus sumeme la lehadara gubei luagu guruwa, adiga lali la bungi luligia balava salbara gile, ligia meginye mabureme.
13: Da hagambu bali katele, aba lebeluru igairu gutido hanigi, aba harinya gulu fedru luma hon Hebrew apostologo,
7: wadu enyunu, kapasan waduk.
13: Aba lerenya gu fedru hon,
10: asakri kakuma, badise huguye me kada aba lida liri Jesu Kristu. Ferudunu alamu gahifigon, rulamu gibungi usifiri sandu hun. Ladiga frama sekali bungi lagulichi gubeila ginye sifiri sandu hun. Lumahon hadiga wagun, lumahon ha agana ubanya dise, lumahon sunha lagura ubanya bungiu, lulani guhama.
13: Lowburi dimure le lumaburi amu la dimure hefedru hon, aba larinya guhon,
10: Tirei kuma, havei ha gibir grigi a salufuri tinha ha.
13: Itera liante, aba habadi seiru, ha adigo banha gaso lo lerero, aba hayabi keibiri iru a milu grigi a lu hafienu luago Jesu Cristo veio ligia, aba hedere geregun hongo a lu hafurem deiru ni le harufu da habai apostolo guhon, a farem rei na hamai hamati, ondara guhagi a lu reigi fein luma lu hafuri eidun. Lowe no tuweri anigi sungu bai luagu buri seini luma buri milagro le ladiga bai bungi haganda gu apostolo. Sunha afinyeru baya, lida yano aba, aba buriti hafare inhani le hamati hadago. Halugure ihe hafula su luma le hamati, aba hafare inhani lebegi segu le mege rukada aba. Sagu weyu hondara gu tempolo rugulu hakudro gulu bungi, lari gian, Aba hondarago lubi aba hadage lu heiginu fein lida aba lo ugunda ni luma una buguni. Aba ha halawaha ni bungio, aba ti hinsia hama hongrigia, aba ti ha anahe na lania bungio ha asalbarubaya haun.
4: Hechos, capítulo 3.
13: Luago aba weyo, aba lidi fedru luma huang tempulu ruguladangru irwa robo weyo, le lorete afure iduni lu bungio. Sago weyo, yenye aba wuguri, maibugu tiluma ge laguri ya hon. Baru wugutiha, lobado tibenari tempulu le giri bai bena buidu meruti. Luon lamuri ha hama ebeluri te tempulu rukun. Danle larihi bali maibugu tilige fedru luma huang hebeluri la tempulu rukun. Aba lamuri ha sensu hama. Aba ti larihi fedru luma huang luagu. Aba lariago fedru luon.
10: Ariha baba wagu.
13: Aba larihi hawagu. Agura ba yabe hichi gu sensu lo, aba larinya gu fedru lo.
10: Masensu tina, gamalumu nichiga lile numa tibu, idaliri Jesu Kristu le Nazaretna, saraba baibuga.
13: Aba larinya gu ni fedru loige luho bule lowere, aba linyura gu ni ora ligia, aba ledere bugudun lugudi luma lumurugute, aba te lachubaru lularamu, aba leibugu, aba lebedru hama tempu drugun, eibuga ino. Achuba heina, adimure heina luago luweri gubungi. Aba harini sungrige eibuga luma adimure he luago luweri gubungi. Weri tihanigi luago lea susare dubailu, kei subudi habali wuguri ligia, subudi hamei luago ligia la leya ha anyuru bai amuri ha tubeneri tempulu, le giri bai bena buidu mereuti. Migire gde lumuti ya maibugu ti le arida gubai, Pedro luma huang, Sunti grigia, aba heibago lo tuweri hanige luago tubara nda tempolo le giribe lubara nda Salamon. le nyen habe dale larihi bali fedru katele aba larinya gu hongrigia
10: huguya israelina kawagu tawiri dahanigi kawagu haria gu kama hamunga wagiya reida kwagu dubalimbu girile eibuga gdela wabafu olwagu la uwara gu oma mama linya bungule habungi te wagutagu abrahamu isaaku luma hakobu ligi areida kwagu dubalimbu girile lun lichiguni linyu age uweiriguni lun Jesu Kristu le liru. Ligira, le meha hedere gerubai hon lurudugu, ani da lalugun pilatu ligira gduni mahatu. Lubarage ka muria halu ligira wagdun Jesusu le sandubai eni richagua, amuria harugu huguya lu ligira wagdun aba gafara hati. Itara linye hafaru ni le ichigu balin ibagari le timati. Gamalumon, aba lagu yu guagdu ni bungyu eni gefenti wa lagu lira. Ani haa vugiri le harihibe, eni subudi kumei, lau lubafu meme kesusu ligia le resibira erei. Afini ni luagu kesusu, ligia reida guagdu balin kei harihini. Subudi nali ni duenyo, luagu bidi ala meha hun kala hadigbe dale hafaru balin kesusu, huguya hama habuti. Lau sun lira, Gufli lumuti bungi ule meha larien kubihada gen profeta gu. Luagu lunti lala sufri rubala Kristu. Ligia lubeiti asakri kakuma. Giribu huguya melu bungi u. Tibaba lamu gahifigo. Aba meti ganyara lalichi kubungi u emera gunitu nguwani. Laulona hanengesusi le Kristu. Le anua dirube ilubara gen frumi etida. Lausun lunti lala redan Jesu Kristu sielu gueto. Tarime laran serunei bungi usun kate ile larien gubihada gien profeta guha sandu banya. Ha abagari du banya, lida meha dan le sigihilibe. Itara lian lubeiti, arien gati meha Moisesi hon wagichagu. Lona ha bababure me bungi u aba profeta hidan gie guanargu ke lona hanina. Gagamba di huma lu sun le lube larien guni hun. Badiga sun ha madiguti engasu lau le larien gubi profeta ligia. Hagi daru bahada gen lani kubungi. Itara lien lubaiti, sun profeta guluma gen Samuel lulubaru wago. Adimere katinya, libugiri burikate le lumbe la susera du lidon buriveyule. Huguya lumbe ingeresi virunin, sun le larien gubi bungi hada gen profeta gu. Luagu tuginye hafule sei, daradu lemeha ladigu bai bungi uhama wagichagu, da le larien gubi lu Abrahamu. Nabini duma yasun grigi ya hao ubogo gubanya, hao baduga wagun. Abala nuwa dahani bungi lirau, lulona hani hon furumye, lula bini runu, kadaba hidagye, laula sagarunu lidagye luriba higabu.
4: Hechos, capítulo 4.
13: Yengi ye Fedro, luma huang adimure hon grigia, lige hayabi hafadiri guhurio, Hama habuti gusudara ha onigiru baru tempulu. Hama ha lida banya hadamuri sadu seugu. Gainitia ladiga harufuda ha Fedru luma huang, hon grigia. Arienga hagia luago arufuduwa la, luago hasaruba la grigia lida ge oweni, luya habagaridun ladiga sarala Jesusu. Aba ti hanigu niya adangra. Aba hadaru niya frisirugun dari laruga kei dari halilubei. Gama luma, Saraguhanya hada ge ha agambu bali uganu le hichigu bai apostolo gu afinyeru tiye luago. Ha afinyeru baya, harigu wuguria kei buriyanu sengi milu. Laruga, aba hondara gu habuti gu huriyo, wuguria weri gu te lida hafinye, hama arufuda te lulurudu Moises Jerusalem. Yen gien anasi le fadri le inyo timabai, geifasi, huang, Alejandro, hama sunha hada ge baya liduhenyo anasi. Aba ti haunaha anigei Fedro luma huang. Aba hichugu niya lamida gwa hadamuri, aba haria guhong.
16: Ka ubafu o ka ida iri harida guagde wugurile?
13: Binyu Fedro lou sifri sandu, aba laria guhong.
10: Habuti guhuriyu hama wugurinya wedi gutinya lida hafinye, ke halgu duniva, luagu buitile digubei lun aba wuguri sanditi. Ida liya la larida wa guagudun, Usienti valuha subu dirunin, huguya hama sungirige ha Israelina, luagu lau la lubafu Jesu Kristu le Nazaretna, aniha lubai vugiri le ya higibu gien areida guanyu. Jesu Kristu, le meme hadara gubai luagu guruba, le Lazara gudu bai bungi lida ge oweni, Jesusu ligia, ligia dubu le umbei hichi ga mebereseni, huguya ha abu no gutinya muna. Gamalumu, nyubu ge le lun ligia bala dubu le timat, uwa ti amu lula salbaru ni valoid ge Jesu Kristu. Adiga michu tibungi amu iri ubowo gulu ganyara lava salbaru luweginye.
13: Da harihi bali gumadi mati luwago adimrihe la Fedro luma huang manufu daga ni muruso, ani subudi hamai luwago mama hama grige aturihe tia sarago, luwago grige hama hafrumia gwarege, aba taweri duhanige, aba ti hasubudiruni luwago hada getia la hameha eibu gubanya luma Jesuso, keiti yenye lubai wugurile areida wagwaga dubai hama, rara ligia siyati harinya gu luru du nikata, Abati honhania, luru de Fedro, luma huang, luma wugurile, areida guale, bai bogudin, lui hadamuri, lugayara bai la, hayanu ha hamago. Ariagati?
16: Kabasan waduga ha wuguri ha? Subuti hamuti sun haga noba in Jerusalem, logo aduga hama lila milagrule, anisienti veye da gun lao. Luma burucha gun lao uganu, logo kate ile lida sun fulasu, veveri di anya luma dimore handige hama, ni ka un lida liri Jesus luma gen ugun.
13: Aba ti hagua ruhon lu hebeluro. Aba harinya guhon lu madimure ha hama. Marufu da hagia me lida liri Jesuso. Aba harinya gufedro luma huang hon.
10: Samina huma hungwa. Ahin richalu beli kibu ye bungi lula digun le hubaybe. Igira le lubaybe bungi. Wagia, sinyati vama ni chul lau kate le arika wa malibe. Luma le agamba wa malibe.
13: Aba yati heweri dirunia gumadi matia. Aba higre ga dunia. Madari tia ida luba la haduga ni kata ho la duga dimure hetia burigrige buiti luago bungi luago kate le asusare dubai. Wuguri le reida gubai lo milagro ligia. Waria le sigilo bia wen irumulao. Dale lafuri dubai, Fedru luma huang furisi rugudia. Aba haudi le yehe habai hapanago. Aba habahi da guni sun le haria gubai habuti gufadire guhama wuguri ya weri gutia ho. Da hagabu bali, aba hafuri edu, sun hagelu bungio, aba hariago.
16: Wabure me bungio boy, le adugu bali sielu, ubo barana luma sun kati. Harinya katibu, lau lubafu sifri sandu, yumu luguge David le meha bubuni. Malati hachagara gunecha anu hagibe boy ubugite. Malati hasami narun hada agwa, kate inle meseri mingi. Agugri hoa tinya, uruwe guhama kumadumati halani na ubo ule. Ondra wa hagia lu, eleda gun kontra wabure mebungi. Luma kontra, uruwe ile lanua diruwe. Ani susara ti itara, ondra guatinya, Herodesi luma ponzi pilatu. Hidan uburu ule, hama hamama boi huriyu. Luma hama israelina, luhadigu uriba ni lumbiro Jesus le sandu boi, le banua diruwe. Laulira, adiga hamuti sunle baransi haboi, lula susara dubala. Wentonti, wabure me, ari haboi hasia duruniwa. Ruba niji wong wagie le bubuingu lu wadumure habuagu manufu dewe. Arufu dabai bubafu laubarei da guagu dine sandi tinya ani adago buguya saini luma milagro lidan liri Jesusu bubuing le sandu dewe.
13: Da lasu rubai hafuri yeidu. Aba langi gichu fulasu le yein lubai hondarago. Aba habuichu sun hagie lo lubafu sifri sandu. Aba hapuri chihani lere rubungi yo manufu dewe. Sunha afinye rubaya. Aba labu haritago, aba labu habusero. Uwe tini aba ariyegu ti luago lomege luago lani la labu guwa. Sun kate ihani sun guwa luago. Aba ti hasigiru apostolu gu adimruhe luago lasaru wabure me Jesusu lidage oweni, lo sarago ubafu. Aba ti labiniru ne bungi sun hagia. Uwe tini aba hadage emege ruti ni kata, ladiga sun haga fula subanya o gaba, aba buri halugurunu, Aba hanigu ni tebegi, aba hederegeru ni hon apostologo, lo lafare ni hon hada ha emege rutinye. Yenye inti aba hadage ladigu wago lewi, giri ti hose, agure houti, lo agu ubohu le giri be chipure. Aba hachu ni apostologo beru na ve. Mini la lira, le ichigu be digu dago. Wugiri ligia, aba laluguru ni lufulaso, aba lanigu ni sensu, hederegere hon apostologo.
4: Hechos, capítulo 5.
13: Yenyenge aba uguri giriti ananiasi, tuma safira, tolumari, aba haluguru, aba fulasu. Wugri ligia, aba la nigga lida ge senso. Aba lidi lo libri hon apostologo, la famura kama hamuga ligia regunye libihe loago fulaso, ani subuse titi sun kate itulumari. Aba tilarinya gu fedru lun.
10: Ananias, kawagu bigira lu laganyi runu mafia baningi lu ladigi lu beyedu ni sifiri san. Lau baredaru lau libri senso le afai rubi bu loago fulaso. Mafunagi e bifula sumeha fulaso. Larigi e baluguru ne. Mabi sensu sensu lu badigin le babuseru be lau. Kawagu basamina na badigin ni kate le. Bungi balgu be beyeragun. Mama wugirinya.
13: Da lagambu bani anania si kate le. Aba labri ha hilagu be. Sunti ha asubu diruba li kate le. Aba hanufu dedagu. Aba ti hayabi ni bure ingia. Aba hauburaguni ananiasi, aba hanigani abuna. Kaiburi iruwa ora larigia, aba tebeldru lumari ananias. Ibide unika tetun luago le asustere dube. Aba lariengu feadru tun.
10: Arienga bay nu. Ahin luago lube ebegi le hariengu bay haluguri flasu.
13: Aba tariengu.
17: Aha, luago ebegi ligi.
13: Aba lariengu feadru.
10: Kasa wagu rebelo lido uarani, luhocha guni lani bungi usifiri itar, anyate hanegu balimbu mari abuna, hanega di buginye.
13: Lida meme ore ligia, aba taburi ha hilagu bai lubadu lugudi Pedro, da rebelo rubai niburi ingia hagia, adari ro hilaro, aba hasagaru no, aba habunu no loba getumari. Sunti grigi ha afia bai loo Kristo, hama sun ha asubu druba ni katele. Aba hanufu de dago sarago. Adago tiburi apostolo bu sarago seni luma milagro hada grigio. Aba tiburi hondra bu sua fia te lida fulasu le gire be lugara anda salamo un tempo lugo. Ua te meha ni aba hada ye ha mama bai afia te hondra bu tia hama afia te la diga hanufu. Lau sun hisi hama sua fia te hondrigia sarago. Eibu eyo, eibu hayabi grigia luha fia ro luago Jesu Cristo. Dando wugurinya, keisi wurinya. Aba ha hasagara gunye grige sandi te uma darugun, tida habara le luba lasigre Pedro. Gayara lamuga, hareida gu lourugu tadagaru liyawa di hawagun. Nyibu itinye gien, sarago grige lida geburi fulasu jarafati lu Jerusalem, hau sandi tiyan, hama ha gawagu tiyan sifiri gu guriba tiyan. Sun hagia, areida guatiyan. Abati labuncho fadri le inyutimabai hama hanigu sadu seogo haluma banya lau gimugo. Aba hariga duni apostologo lu hadarinia. Gama luma, aba ladaro ni aba lani wabureme angeli tibene refurisi yu aria boligia. Aba lafri da gudunia, aba larinya guhon.
18: Hei ba, hararama me taipu yu. Aba me hakuda guhon grigi logo nyungu sulane na ipaga ile lechi kwa Jesu Kristo.
13: Da hagambu bali kate le, aba haudi temple rugun laruga binafi giwa, aba hagumesteru arufudaha. Aba ti londaru niya fadri le inyo tumabwe hama haluma baya, sun linyo aga ilurudu, hama abutigu Israelina, aba haunaha aniga ya apostologu frisi rugu ginya. Da hatilurubai sudarugu frisi rugu, madari hamuti anyen, aba hagribudu, aba harinyagu,
19: Darunu linya wadari runu frisu. Minya no sudara bena buunigira. Gama luma. Dan lewa belu rubai madari rutiva ni aba hadage apostologu ni imunada.
13: Dale hagambu bali habuti gufadiri guluma habuti sudara ha onigiru balu tempulu katele. Aba haligu dagu hongwa kaba lafu na ida lebe da katele. Lida ora ligia, ligia liabi aba wuguri, aba larinya guhong.
3: Hanya ini begini ha hadir banyak frisrugu arufu dah hong grigi templu rugu.
13: Aba ti lidi habu ti oni girutia hou sudara aba hanugunia lo buido la dega hanufu de luai hachamura gu grigi dibu hawagun. Dan hatil ribai hau aba hichi gunia ligi bugelinyo age lurudu. Aba larinya gu fadri le inyo ti mabai hon.
16: Meri di wamadu numarufu de hadigi ya huma lidan liri Jesusu anika hadir. Bungi dah huma asun Jerusalem laule harufu dah boy, ane businya itu hitung ni dulu wawagu logo longe guguri lagi.
13: Abati longa bu Pedro, hama ha Hebrew apostol itu.
10: Nunti bagamu ni bungi lau wadik ni lelarian gupei, lubara gelehanian gupei guguri. le habungite wagichagu ligi asara gudbelin hesusu le meme hafor bila hadar guni lagwa banguruba rula libungi oweri guni lun yuruku dalei luege lomere adiga lali abutime luma salbara guleime kayara lamu ga hasakri ha israelina luma ginye ferutu no balaha figo gefenti bola gulira gefenti ginye sifiri sandu le lichu bai bungi honha nyudu banya laule larinya gubai
13: da hagambu bali liyo aga nduru du katile aba hagaitu aba ebe habuseru hafara gunia hilagu bai yeye aba fariseo hada luru dugu Giriti Gamaliel, maestro lida lirudo Moisés, inebeti hongriga starago, aba lararamu, aba lariago, luhanuguni o apostolo lida ge adamureni luago murusu ora, gayara lamu galadimureha hamare de lirudo. Aba lariago hongo madimatia,
1: uguri Israelin, gonigi humati alaule lubai hadugni ha uguri ha. Harito go humati logo inyoro go lame ha teuda si lungwa ariga logo aba la uguri wairi gutiligia aba ha falaru ni gadir sa ugurnya ani afaruoti hilagube sunti ha falaru bali aba hawaru dagu aba lagumuchu sunkate larige lida lida ni ha bah duni ugurigia ligia linyoro go hudasi le galilea na lungwa Sarago hanya afala rutilida la busa erunye be la gara bagun luagun kumadi. Afaruwa tiginye, abaginye, hawari dagun sunha afala rubali. Igire humanya lubaiti ugini ha, madara go huma hungu wa hamu. Ladiga ahin hani lubai ugini ha, katele harufu da habai, lumale hadiga bai, lagumu chogu. Gamalumo, ahin lani lubai bungiyu, hasinya rubai agini chogu. Gounigi huma, Loi hagen da guela luma bungi.
13: Aba haha rusungu bai laule larinya gubai. Aba te hebela ga duni apostolo go. Aba habai chuni. Aba harinya go hon lu habela hadimre halida liri Jesusu. Lari gen aba higre ga duni. Aba hafri de apostolo go hama ge luru dogo. Gunda yo lau lari ne bungi kaisi grige ga dina matia. Lu hasufri ro busiga no loige liri Jesusu. Mere de titi Harufu da ha templo rugu, luma tida aburimuna sago weyo. Arinya ga hagia, luwagu Jesusu la Kristu bai, le agura bahou bai.
4: Hechos, capítulo 8.
13: Gunda titi Saulo lou lafaru esuteban. Weyo meme ligia, aba lagume serun aba onwebu eiba honi, harigi ha afinye bai luwagu Jesu Kristu Jerusalem. Aba hanura han lido bire lirahi fulasu Judea, luma Samaria. Apostolur guguinya no manura han. Aba hayabi wugurya, haderege gotien hongo lubungio. Aba habununi esuteban, lo sarago ironi, loago longwe. Aba tilasigiru saulo eiba haya afinyatia. Aba halebeluru tido sumuna, lo lasagaru niya wugurya hama wuria aduru hena. Aba launa haniya furisti rugun. Hati anure habaya, aba hapuri chani oganu buitile yein lumuti hodi, aba lidi aba hadage giriti Felipe, ugurugu Samaria, aba lagumesteru adumre honha yein baya luagu Kristu. Danha leha gambu ni Felipe, ariye hamaiburi milaguru lela dagu bai, aba hondaragu saragu grigia agamba inelarinya gubai. Ladiga, areida guaga dati saragu grigia gawagu te sifiri guguribatia, Aba buri hafuri do sifuri guguribati aguwa rahei na hada ya haga wagu bali. Areida go hagia starago fadagu waya, hama maibu gutia. Sunti grigia lida fulasu ligia, gunda te luago kate le. Nyenye aba uguri lida fulasu ligia giriti Simon. Gabia rahati meha. Lunya hali ayeha ya grigia Samariana lau larinya guhon luago mama la furume guarigi grigia ligia. Agamba hamuti sun grigia buido, hama ge ha gudeme gutia, daga hama weri gutia, aba harinya go.
1: Ibiha lumuti grigia le onwe bulubafu bungi.
13: Aba tia hadiga gasu lo, ladiga lunya hali eyeha ya lau labiera ha. Dale hafienru bai luago ugano le lichigu bai Felipe hon, luago laruwe ha bungi luma luago Jesu Kristu, dandu wugurinya kai wurinya aba habadi seirun. Simão meme ligia, aba guia la finero, aba guia la badiseiro, aba lagumesero a falare Felipe, le tueri lanigi lo onwe buburi milagro luma seni le la digabe Felipe. Dale hagambu bali apostolo guha Jerusalem be luago recibi hamali la Samaria le.
20: Estás escuchando Fe Lo Bíblica, la Biblia en español, inglés, garífuna y quechí.
13: Juan Yehe,